ನಾಲ್ಕು ಬಗಾಣೆ ಬೇಲೆತ್ತಿ, ನಾಲ್ಕು ಬಗಾಣೆ ಬೇಂತಿ ಎನ್ ಸಜ್ಜ ಪಲ್ಲೆ ಹೋಯ್ ಸಜ್ಜ ಪಲ್ಲೆ ಹೋಯ್ ಸಜ್ಜ ಪಲ್ಲೆ ಹೋಯ್.